ಭಾರತ್ ಗಿ ಕಬೀರಾ ಸಿಂಗಿ ಬೀರದ ತಾಕ್ಲಂಬಗಿ ಮತ್ತುಂಗ್ ಇನ್ನ ಆರಿಶ್ ನತ್ರಗ ಹರ್ಬಲ್ ಟೋನಿಕ್ ಒಯ್ನ ಲೌದುನ ಪಾಂಬಿಯಸಿ ಸಿಜಿನೆ ವಿಜ್ಞಾನಿಕ್ ಸಿಂಗ್ನಸು ಪಾಂಬಿಯಸಿದಗಿ ಕಾಪ್ನಬ ಇಂಜೆಕ್ಷನ್ ಹಿದಾಕ್ಸು ಪುಥೋಕ್ಲೆ ಪಾಂಬಿಯಸಿ ಜಿರಿದ ಮರಾಂಕಾಯ್ನ ಹೌವಿ ಮೈತೈ ಮಾಯ್ಬಶಿಂಗ್ನ ಮತಂ ಕಯಾದಗಿ ಸಿಜಿನರಕ್ಲಬ ಪಾಂಬಿನಿ ಮೈತೈಗಿ ಅರಿಬ ಥವಾಯ್ ವಾದಬಿ ಪಾಮೇನ್ ಹೈನ ಥೊಲಮಿ ಡಾಕ್ಟರ್ ಸಿಂಗ್ನಸು ಅಶೋಕ್ ಕೋದಾನ್ ಹೈಬ ಹಿದಾಕ್ ಅಮ್ಮ ಪುಥೋಯಿ ಪಾಂಬಿಯಸಿದಗಿ ಲೌರಕ್ಪ ಹಿದಾಕ್ ಅಸಿ ನುಪಾದ ಸಿಜಿನಬ ಯಾದೆ ನುಪಿ ಸಿಂಗಿದಮಕ್ತ ಪ್ರಕೃತಿನ ಸೆಂಬಿರಕ್ಪ ಪಾಮೇನಿ

ನುಪಿಗಿ ರಿತುಗಿ ಲೈನ ಅಯಾಂಬ ಫಹಲಿ ಈ ಹೆನ ಚಟ್ಪ ಫಿಂಗೌ ಚಟ್ಪಗಿದಮಕ್ತಸು ಯಾಮ್ನ ಕಾನಹಲಿ ಪಾಂಬಿಯಸಿಗಿ ಮಕೂಗ ಲೊಯ್ನನ ಸಂಗೋಂಗ ಇಸಿಂಗ ಫುತ್ತುನ ಲೋನ್ಸಿಲ್ಲಗ ನೋಂಗ್ಮದ ಅನಿರಗ್ ಅಹುಂಲಗ್ ಥಕ್ಲಬದಿ ಈ ಚಟ್ಪ ವಾತ್ಪಗಿ ಅನಾಬ ಫಹಲಿ ಮರು ತಖಾಯ್ರಗ ಇಸಿಂಗ ಥಕ್ಲಬದಿ ಇಸಿಂಗ್ ಚತ್ತಬ ನುಂಗಿ ಅನಾಬ ಫಹಲಿ

0: ngasi ginachom da laisere science magazine brain gi cell sing bu cha thok pangamba amoeba negleria fowleri dagi aikoi chexin ba kari gi mathau tari bano aiba dr rk lokeshwari thauram lan thok piriba sangita namai rakpam thauram puthokpa raichand jingtham amadi khoi gi mahu gi maru oiba chanafam hai bihiramasida ramjas college university of delhi da professor uinaleiriba dr mayang lambam ojit kumar singa unadunawari saba unadunawari sabiribi nongthombam roma
1: lanthokchari science magazine nasigi thoramda thamzari brain gi cell singbu jatho pangamba amoeba negleria fowleri dagi ekoi chexin bakari gi mathau tari banu amasung khoi gi mahu gi maru oiba chanapham hai bahiram sida university of delhi ramjas college ke professor mayang labam ojit kumar singa ekoi gi mihut nongthombam roma ga unaduno wari saba
2: brain gi cell singbu chathokpa ngamba amoeba negleria fowleri dagi ekhoi cheksinba kari gi mathau tari banu
3: taibang myu bigi haksang da amang ata kaya thokhan bangamba thawai panba hingkup tagi hauraga tinkang kaya na ekhoi bu yomduna leire mitna ubangam draba hingkup amasung maik matai sing asina ekhoi myu bada piba kanaba dagi amang bana hena khananingai oire amoeba harega ekhuina cell ama khaktamak yauba masagi saung sada ngaihak letena hongdokpa ngamba uk rheotic organism singbu khangne kum lising ani kunmanga gi september thada bharat ki state kerala da thorak liba leina brain cell satopa ngamba amoeba negleria fowleri gi haurofam asi nainaba yai
2: negleria fowleri hariba amoeba asi phylum percolozoa da challi amoeba asi masagi life cycle aduda saklon tangkak humlak honglak laba matungda mapi sare phai amoeba aduge saklon tangkak ahum haibadi micrometer nipandagi micrometer kun phau bachauba cyst ni hairiba cyst tangkak asibu ekhoina tumduna laiba tangkak haibadi dormant stage haina khangnei anisuba tangkak ki oina millimeter taradagi millimeter kun manga phau bachauba amoebic trophozoite ni amoebic trophozoite tangkak asini laina pokhan bangamba tangkak haibadi infectious stage haina ಖಂಗಗನಿ ತಂಗಕ ಅಸಿದಾ ಅಮೀಬಾ ಅಸಿನ ಮಚಿಂಜ ಯಾಮ್ನ ಚಾದುನ ಬೈನರಿ ಫಿಷನ್ ಗಿ ಮತೆಂ ಮಸಿಂಗ್ ಯಾಮ್ನ ಪುಥೋಕ್ಪ ಗಮ್ಮಿ ಟ್ರೋಫೋಜಾಯ್ಡ್ಸ್ ಅಸಿನ ಆಲ್ ಫ್ಯಾಕ್ಟರಿ ಎಫಿಥೆಲಿಯಂ ದ ನಪ್ತುನ ಕ್ರಿಬ್ರಿ ಫೋಮ್ ಪ್ಲೇಟ್ ಫೌರಗ ಬ್ರೇನ್ ಯೌಕಿ
3: ಹೈರಿಬಾ ಟ್ರೋಫೋಜಾಯ್ಡ್ ಅಸಿಗಿ ಮರು ಒಯ್ವ ಮಚಿಂಜಾಕ್ತಿ ಬ್ಯಾಕ್ಟೀರಿಯಾನ ಒಯ್ ಅದುಬು ಹಕ್ಸಾಂಗ್ ಮುನುಂದ ಸಂಖ್ರಬದಿ ಫೆಗೋಸೈಟಿಕ್ ಉಯ್ದುನ ರೆಡ್ ಬ್ಲಡ್ ಸೆಲ್ ಸಿಂಗ್ದ ಅಮಾಂಗ್ ಅತಾ ಥೋಹನ್ ಬಂಗಮಿ ಅಮದಿ ಸೈಟೋಲಿಟಿಕ್ ಪೋಸಕ್ ಸಿಂಗಿ ಮತೆಂ ನತ್ರಗ cell to cell cytolytic membrane protein gi matingna tissue sing mathang mathang mang ta khan bangammi loinana micrometer tara dagina micrometer tara taru phau bo chau bangamba flagellate asini asigumba makhal gi flagellate tankak asibu chumbai mong manba amadi sam manba flagella ani panba saphamni tankak asi myu bigi tissue dadi amang ata pibangamde adubu cerebrospinal mahidadi leibangammi ನಾತೋನ್ಗೆ ನ್ಯಾಸಲ್ ಕೆವಿಟಿ ಮನುಂಗ ಸಂಖ್ರಬ ಪುಂಖರಗಿ ಮತುಂಗದಿ ಫ್ಲೇಜೆಲೈಟ್ ತಂಕಕ್ ಅಸಿಸು ಟ್ರೋಫೋಜೋಯ್ ತಂಕಕ್ ಓನ್ಬ ಗಮ್ಮಿ ಹೈಬದಿ ಲೈನಾ ಚಲಹನ್ಬ ಗಮ್ಮಿ
2: ಭಾರತ್ ಕಿ ಸ್ಟೇಟ್ ಕೇರಳಾದ ಇಹಾನ್ ಹಾನ ಲೈನಾ ಅಸಿಗಿ ಮರಮದ ಖಂಗ್ಲಕ್ಕಿಬ ಅಸಿ ಚಹಿ ಮಂಗ ಖಕ್ತ ಗಾಯಿರಿಬ ನುಪಿ ಮಚ ಅಮದ ಕುಮ್ಲಿ ಸಿಂಗ್ ಅನಿ ಕುನ್ಮರಿಗಿ ಮೇ ಥಾದ ರಿಪೋರ್ಟ್ ತೌರಕ್ಕಿಬಗ ಲೋಯ್ನನ ಅಚೌಬ ಸಿಂಗ್ನಬ ಒಯ್ರಕ್ಕಿ ಲಿಸಿಂಗ್ ಅನಿ ಕುನ್ಮಂಗ ಅಸಿದ ಲೈನಾ ಅಸಿನ ಸೋಖಲ್ಲಬ ಅನಾಬ ಮಸಿಂಗ್ ಹುಂಫು ಮಾಪನ್ಗಿ ಮನುಂಗ್ದ ತರಾಮಾಪನ್ ಪುನ್ಸಿ ಲೋಮ್ಕಿ ಹೇನ ಮಿಪಾಯಿಬ ಕಿನಿಂಗಾಯ್ ಒಯ್ರಿಬದಿ ಸ್ಟೇಟ್ ಅಸಿದ ಥಾ ಅಹುಂ ಖಕ್ತ ಗಾಯಿರಿಬ ಅಂಗಾಂಗದಗಿ ಹೌರಗ ಚಹಿ ಮರ್ಫುದರ ನಿಥೋಯ್ ಶೂರಬ ಅಹಲ್ ಫಾವುಬ ಲೈನಾ ಅಸಿನ ಕೊನ್ಸಿಲ್ಲಿ ಅಮೀಬ ಅಸಿನ ನೌರಿಬ ಅಂಗಾಂಗ್ ಸಿಂಗ್ ಅಮಸುಂಗ್ ಇಂಖತ್ಲಕ್ಲಿಬ ನಹಾ ಸಿಂಗ್ ಹಾಯಿಬದಿ ಚಹಿ ತರ ನಿಪಾನ್ದಗಿ ಕುನ್ಮಾಪನ್ ಫಾವುಬಗಿ ಮನುಂಗ್ದ ಲೈಬ ಮಿಯೋಯ್ ಸಿಂಗ್ದನ ಹೇನ ಇನ್ಫೆಕ್ಷನ್ ತೌಹನ್ಬ ಗಮ್ಮಿ ಹಾಯ್ದುನ ರಿಪೋರ್ಟ್ ಅಮನ ಈರಿ
3: ಹಾಯಿರಿಬ ಮಿಯೋಯ್ಬಗಿ ಬ್ರ್ಯಾಂಡ್ ಚಾಬ ಗಂಬ

ಇಸೇಸಿಗೆ ಲೋಯಿನ ಗುಡ್ ಮಾರ್ನಿಂಗ್ ಮಣಿಪುರ್ಗೆ ಥೌರಂ ಲೋಯಿಸಿಂಜರಿ ಥೌರಂ ಅಸಿಬು ಹೌಬದಗಿನ ಲೋಯಿಬ ಫಾವ್ ತಾಬಿಕಿಬ ಅಮದಿ ಮೆಸಸ್ ಥಾಬಿರಕ್ತುನ ಸರುಗೆ ಅಬಿರಕಿಬ ಪುಂನಮಕ್ಬು ಅಮುಕ ಹನ್ನ ಥಾಗತ್ಪ ಫೊಂಗ್ದುಕ್ಚರಿ.

ಸೈಸಕ್ಪ ದಿನೇಶ್ ಶರ್ಮದಗಿ ಅನಿಸಬಹುದೋಲ್ ಲಂಥೋಕ್ಷರಿ ಪಲ್ ಅಮನ ಫಿಲ್ಮಸಿದಗಿ ಎಂ ಸಿ ರೋಮಾಗಿ ಮಯಕ್ತ ಎಲ್ ಶ್ಯಾಮ್ ಶರ್ಮನ ಸೇರಾಂಗ್ಬ ಫಿಲ್ಮಸೈನಿ ತಮಿನಸಿ.

0: ಬರುವಾಗ ತಾರಿಬದುಬು.
1: ಇಬೇಮ ನಂಗ್ ಲಾಪಸೆ ಯಾಮ್ ಫರೆ ಹೇಗಿ
0: ಕರಿಲೇರಿಗೆ ತಾದ
1: ನೋಯ್ಗಿ ಆಲ್ ಇಂಡಿಯಾ ರೇಡಿಯೋ ಇಂಫಾಲ್ ಹೈಬ್ರಾ ಆಕಾಶವಾಣಿ ಇಂಫಾಲ್ ಹೈಬ್ರ ಕರೀನೋ
0: ಹೋಯ್
1: ತಾವದ ನುಂಗಾಯ್ಕ್ರೆ ಹೇ ನಬುಂಗ್ದಿ ಅದುದನೆ ಇಬೇಮ
0: ಹೈಬಿಯು ತಾದ
1: ಕದಾಯ್ ಕದಾಯ್ದ ಕರಿ ಕರಂ ಬುಥಾಂಗ ಕರಂ ನಾಬ ಯಾಬಗಿ ಹೈಬದೋ ಅಮುಕ್ತದಿ ತಗ್ಲು ಮುಕೈದೋಬಗಿ ನಂಗ್ನ
0: ತಕ್ಚಗಿ ತಕ್ಚಗಿ ತಾದ
1: ರೇಡಿಯೋದ ಮೈಯಕ್ ಸೇಗ್ನ ತಾದ್ರಗ ಸುನೆ ಮೊಬೈಲ್ ದಗ ಸು ತಾವ ಯಾಯ್ ಹೈದರಿಸಿಬೋ ಚುಮ್ರೋ
0: ಚುಮ್ಮೆ ಚುಮ್ಮೆ ಸೆ ನಚಲ್ ಫಸಾನ ಹೈಜರಕ್ಕೆ
1: ಹಬಿಯು
0: ಅಕ್ಟೋಬರ್ ಮಂಗ ಇಂಗ್ ಲಿಸಿಂಗ್ ಅನಿ ಕುನ್ ಮಂಗದಗಿದಿನೆ ಕಂಗ್ಲಾ ಚೆನೆಲ್ ಅಮದಿ ಸಂಗಾಯ್ ಚೆನೆಲ್ ತೊಂಗಾನ್ ತೊಂಗಾನ ಅಯ್ಯೂ ಪುಂಗ್ ಮಂಗಾಗ ಮಿನಿಟ್ ಯಾಂಖೈ ನಿಪಾನ್ದಗಿ ಹೌರಗ ನುಮಿದಾಂಗ್ ಪುಂಗ್ ತರ ಫೌಬ ನುಂತಿಗಿ ಚಥರಿ
1: ಚುಮ್ಮಿ ನಂಗ ಹಬ ಚುಮ್ಮಿ ಐಸು ತಾರಿ ಮಿನೆ
0: ಹಾನಾ ಯೂಟ್ಯೂಬ್ ತ ಸಂಗಾಯ್ ಚೆನೆಲ್ ಖಕ್ತಮಕ್ ಲೈರಂಬದೋ ಕಂಗ್ಲಾ ಚೆನೆಲ್ ಗಿಸು ತೊಂಗಾನ್ ತೊಂಗಾನ ತಾಬ ಯಾರಬನಿ ತಾದ
1: ಅದುದು ಯಾಮ್ನ ಫಬವಾನಿ ಕೈರು ಬೇಬ
0: ಹೋಯ್ ಹೋಯ್ ಹೋಯ್ ತಾದ ಅದು ತಸ ನತನ
1: ಕೈದೋರುಬ
0: ನ್ಯೂಸ್ ಆನ್ ಇಯರ್ ಎಫ್ ತ ಆಕಾಶವಾಣಿ ಇಂಫಾಲ್ಗಿ ಥೌರಂ ಸಿಂಗ್ ಅದುಮ್ ತಾವ ಫಂಗ್ಲಿ
1: ಓ
0: ರೇಡಿಯೋದ ಸೌಬ ತಾಬ ನುಂಗಾಯ್ತಬ ಯಾವಬದೋ ಯೂಟ್ಯೂಬ್ ಚೆನೆಲ್ ಅಮದಿ ಹೈಕ್ರಿಬ ನ್ಯೂಸ್ ಆನ್ ಇಯರ್ ಎಫ್ ತದಿನೆ ಮಯೇಕ್ ಸೇಂಗ್ದಬ ಸೌಬ ನುಂಗಾಯ್ತಬ ಮಯಾಮ ಅಮ ಯಾವಬದೋ ಯಾವ್ದನ ತಾವ ಫಂಗದೌರಿಬನೆ ಮಿತಾದ
1: ಓ ನುಂಗಾಯ್ರೆ ನಂಗ ತಪ್ಪಿಬಿಸೆ ಒಂದೌಡ ನುಂಗಾಯ್ಗ್ರೆ
0: ಹೋಯ್ ಹೋಯ್ ಹೋಯ್
1: ಐದಿ ಅಹಲ್ ನಗ ಉಸಲಪ್ಪಸಿದನೆ ರೇಡಿಯೋಸೆ ಮರು ಕುಮ್ನ ಖನ್ಬಗಾಜು ಹೌರುಕ್ಲೇ ತೌರಿಸೆ
0: ತಾದ ಸಿಮ ಅಚುಂಬ ಬಗ್ನಿ ಆಕಾಶವಾಣಿ ಇಂಫಾಲ್ಗಿ ಥೌರಂ ಸಿಂಗ್ ರೇಡಿಯೋ ಶೇತ್ ಖಕ್ತನತನ ಸಂಗಾಯ್ ಚೆನೆಲ್ ಅಮದಿ ಕಂಗ್ಲಾ ಚೆನೆಲ್ಗಿ ಥೌರಂ ಸಿಂಗ್ ತೊಂಗಾನ್ ತೊಂಗಾನ ಯೂಟ್ಯೂಬ್ ಚೆನೆಲ್ ಅಮದಿ ನ್ಯೂಸ್ ಆನ್ ಇಯರ್ ಎಫ್ ತ ತಾಬ ಫಂಗಿರಗನಿ
2: ಆಕಾಶವಾಣಿ ಇಂಫಾಲ್ ಹೌಸಿಂಗ್ ನುಮಿಟ್ ಯುಂಬ ಪುಂಗ್ ತರ ನಿಥೋಯ್ ತಾರೆ ಮಣಿಪುರಿದ ನುಮಿಟ್ ಯುಂಬಗಿ ಪಾವ್ ತಾಬಿರಸೆ.

ಖುದಲ್ ತಮ್ಜರಿ ಬೈಸೈ ಅಸಿ ಮಾಧವಿ ಹರಿಬ ಫಿಲ್ಮದುದಗಿನಿ ಸೈಸಲಿಬ ಜಯಶ್ರೀ ಸಿಬರಾಮ್ ಸೈರಿಯಂಗ್ಬ ಎಲ್ಬಂಕ ಶರ್ಮಾ ಸೈರಾಂಗ್ಬ ಸಗೋಲ್ ಸೆಮ್ ತಿಜೇಂದ್ರ.

ಇನಾಕ್ತ ಲೈತ್ರವಸು ಅದುಮಕ್ ನಿಂಗ್ಸಿಂದುನು ಲೈರಿಬ ಮಾಗಿ ಮೈಥೋಂ ಮಾಗಿ ಖೊಂಜೆಲ್ ತಬು ಯೇಂಬಗಿ ತಾಬಗಿ ಪೇನ್ಬ ನೈರಕ್ತ್ರಿಬಸಿಬು ನುಂಸಿವನಿ ಹಾಯ್ಸಿರ ತಹಂಜಗದೌರಿಬ ಇಸೈ ಅಸಿಗಿ ಸೈಸಕ್ಪ ರಾಸ್ ಎಲಾಂಗ್ಬಂ ಸೈರೇಂಗ್ಬ ಅಜಿತ್ ನಿಂಗ್ಥೌಜಾ ಅಮದಿ ಸೈರಾಂಗ್ಬ ರಾಹುಲ್ ಬ್ಲೂ.

0: ጨይ ከዝግለ ሲለቅርብና ሀቃ የኒን ታጌለ ቆልዳ ንንሺቢ ሰይቀያ ቀያ ሰሚነኪ ሳወንደ ብና ሀቂና ፓምዳይን ወይነ ዘኪ መደብነ መካወክሪ
1: ሊክላ
0: መንላነ ሰሚነኪ ቢሰኛ ይነከለሲ
1: ሊክላ
0: ደምነከብቀኖ ከይና ሀዊ ጉዶሪቢ ለይራንግ ቱምቢቦ ንን ሺስ አነሉይነ ቢዩቆ ማዙዲ ሁንኪቢያይ ንን ሺበዲ ንን ሺበና መተም ፑነመክተ ቀውኑ ጉምሲ
1: ሊክላ ማሱዲ ሁንኪቢያይ ንን ሺበዲ ንን ሺበና መተም ፑነመክተ ቀውኑ ጉምሲ
0: ንን ተመሞኖ ያሰንግ ለነነሞሞኖ ቁዶ ያምፖክዘኪበነ ሙተኖ
1: ነንዲ ቀሪየ ከፒባ ነንነ ከፓጋ አይነ ከርመ ኖክኒ ኩሞ አይነ ከፕለገ ነን ኖክፕን ጎትራ ኩሞ ኔሊላ
0: ያለ ሎንገ ደበ ኩይደረ በቦና ደምነ ከፓ ሁነ ዲየ አይ አይ ነን ወታ ሞይሽ ነንሽ
1: ሊላ ngasi waxing yule na mahisil kbakum nangi mitte gitar liba pis maron thok tra bi kusin am ta tai thoke se se
2: ibohal
1: ine
2: ine gi likla ine tar na khoi ne gi wari nang sulande ai moulik la sulande lali badi tai bang pan bu sembiri ba mapui bu mahang ni ini ma bu waro ngasi ia na lawri ba phire ba tu ini na thagli ba ni ne kari ina mai mai thong mak sili ini la kani lu khong ba do soi de ma bung phana na ba ini na kona gani
1: ini
2: nang ne ini gi langol sangi da mak wa bi khi ba kona bi khi ba puna mak ini kaau di ini soi de na la kani kai su khan gano ಹುಜಿ ನಿಮಿತ್ತ ಆಗದವ್ರೆ ಅತಿಯಾಗಿ ನಿಮಿತ್ಗೆ ಮಹು ಥಾನ ಸಿನ್ಖ್ರಗನಿ ಅತಿಯಾಗಿ ಥಾ ಥವಾ ಮಿಜಾಕಿ ಫಜಬ ಮಸಕ್ ಐಕೋಯಿ ಇಮಿನ್ನಂಗಸಿ ಉಬ ಫಂಗ್ಲಿಬಸಿ ಮಖೋಯಿ ಥೌಜಾಲ್ದಗಿನಿ ಮಾಲೇಮ್ ಇಮಾನ ಪಿಬಿಬ ಮಹಾವ್ ಐಕೋಯಿ ಲೈಯೆಂಗ್ನಂಗಸಿ ಫಂಗ್ಲಿಬಸಿ ಇಮಾಯಿ ಪಾಗಿ ಥೌಜಾಲ್ದಗಿನಿ ಇಮಾಯಿ ಪಾಗಿ ಯಾಥಂಗಾಕ್ಪದಿ ಮಚಾವೈಬ ಐಕೋಯಿ ಧರ್ಮನಿ ನತ್ರನೆ ಐಬುಹಲ್
1: ಇನೆ
2: ಇನೆ ನಂಗಿ ಫಿರೆಪ್ ಥಗಲಿ ಐ ಹೈನಿಗಾಯ ಲೈತನ ಥಗಲಿಬೊ
1: ಐ ಕರಿ ಹೈಗೆ ದಬನು ಹೈಬದು ಐ
2: ಇಬಹಲ್
1: ಕಂದ್ರಿ ಐ